ಅಗ್ರಣಿ ಪಾತು ಶಿರೋದೇಶಂ ಸೂರ್ಯ ಪಾತು ಲಲಾಟಕಂ ಆದಿತ್ಯೋ ಲೋಚನೆ ಪಾತು ಶ್ರುತಿಂ ಪಾತು ದಿವಾಕರಃ ಘ್ರಾಣಂ ಪಾತು ಸದಾ ಪಾನು ಮುಖಂ ಪಾತು ಸದಾ ರವಿಃ ಜಿಹ್ವ

ಶಿಲಾಕುಶಾರಾಹಂ ಚಿರೋತಾರಣವ ಸಂಭವಂ ನಮಾಮಿ ಶಶೀನಂ ಸೋಮಂ ಸಂಭೋರ್ಮುಕುಟಭೂಷಣಂ.